ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಹಮೆನ್ನೋ ಬರ್ತಿನರ್ಥಂ ಬ್ರಹ್ಮಮದೇ ಬ್ರಹ್ಮಮೆನ್ನೋ ಬರ್ತಿನರ್ಥಂ ಬ್ರಹ್ಮಮದೇ ಅಸ್ಮಿ ಎನ್ನೋ ಬರ್ತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೇ ಪರಿವುಟ್ರ ಚಿತ್ ಪದಾರ್ಥಂ. ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಜಡಮೆನ್ನೋ ಪರ್ತಿನರ್ಥಂ ಬ್ರಹ್ಮಮದೇ ಜೀವನೆನೋ ಪರ್ತಿನರ್ಥಂ. ಬ್ರಹ್ಮಮದೇ ಈಶನೆನೋ ಪರ್ತಿನರ್ಥಂ ಬ್ರಹ್ಮಮದೇ ಅಖಂಡೈಕ

ಕುರವನೆ ಕಣ್ಬದಾಗು ಬ್ರಹ್ಮ ಮದೇ ಶೀಡನೆ ಕಣ್ಬದಾಮಿ ಬ್ರಹ್ಮ ಮದೇ ಅಯ್ಯನವು ಕಣ್ಬದಾಗು ಬ್ರಹ್ಮ ಮದೇ ಹರಿಯನವು ಕಣ್ಬದಾಗು ಬ್ರಹ್ಮ ಮದೇ ಹರಣನವು ಕಣ್ಬದಾಗು ಬ್ರಹ್ಮ ಮದೇ ಅಮರನೆ ಕಣ್ಬದಾಗು ಬ್ರಹ್ಮ ಮದೇ ಸೃಷ್ಟಿಯನೆ ಕಣ್ಬದಾಗು ಬ್ರಹ್ಮ ಮದೇ ಸ್ಥಿತಿಯನವು ಕಣ್ಬದಾಗು ಬ್ರಹ್ಮ ಮದೇ ನಾಶಮೆನೆ ಕಣ್ಬದಾಗೋ ಬ್ರಹ್ಮ ಮದೇ ನಿಖಿಲಮುಮೈ ಕಣ್ಬದಾಮೆ ಎಂಗೆಂಗೆ ಯವ್ವಿಧಮೈ ಕಂಡಬೋದು

ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಅಹಮೆನ್ನೋ ಪರತಿನರ್ಥಂ ಬ್ರಹ್ಮಮದೇ ಬ್ರಹ್ಮಮೆನ್ನೋ ಪರತಿನರ್ಥಂ ಬ್ರಹ್ಮಮದೇ ಅಸ್ಮಿಯೆನ್ನೋ ಪರತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೇ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಜಡಮೆನ್ನು ಪರತಿನರ್ಥಂ ಬ್ರಹ್ಮಮದೇ ಜೀವನೆನು ಪರತಿನರ್ಥಂ ಬ್ರಹ್ಮಮದೇ ಈಶನೆನು ಪರತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮ

ಬ್ರಹ್ಮಮದೇ ಸೃಷ್ಟಿಯನ ಕಾಣ್ಬದಾಗೂ ಬ್ರಹ್ಮಮದೇ ಸ್ಥಿತಿಯನವೂ ಕಾಣ್ಬದಾಗೂ ಬ್ರಹ್ಮಮದೇ ನಾಶಮೆನ ಕಾಣ್ಬದಾಗೋ ಬ್ರಹ್ಮಮದೇ ನಿಖಿಲವುಮಾಯ್ ಕಾಣ್ಬದಾಮೆ ಎಂಗೆಂಗೆ ಯವ್ವಿಧಮಾಯ್ ಕಾಣ್ಬಬೋದು ಇದರ